ಕುಬಡಾವಿಯು ದಯೂನ್ ಎಂಬಲಿ ನಿಮ್ಸಿಯೋದೇನ ರರಿಸಮ್ನೇನ ಎನೆನೆನ್ ದೋರ್ಕನಾಥದಿದ್ನಯಕೋ ತತ್ತೇನ ತಿದಾಯಿನಾಥೆ ಭದಿದ್ನೈ ತುಬಿಡಾವಿ ದಾಯ ದಯು ಓನೋದೋರ್ ವಹದಿದೇನೆ ಥದಿತ್ಯುನ ದಾಯಿನ ತೆಂಸಿಯುವ ಒತ್ತು ಬಿಡಾವಿ ಉಮಸಿಕ್ ಇವರೀನ್ ಉಮಸಿಕ್ ಮಲಾಯಿವು ಒನ್ ಉಮಸಿಕ್ ಅರೇಯೇನ್ ಓಫ್ನ ದಾಯಿಕೀಕೆ.